0: ಮರಿ ಬುಬೈ ಮಾಲು ಗಬಾ ಬೀಗಿರಗು. ಆಯ್ ಮಾ ಮರಿ ಬುಬೈ ಮಾಲು ಗಬಾ ಬಮಾರೆಯಿದು ಗಮಾಲುಮು ಆಹ ಬುವ ಮಾರೆಯಿದ ಮಮ ಫಿಗೌ. ಆಯ್ ಗಿಣೆ ಅಮಾರೆಯಿದ ಆಬಾ ನಿಬುನೆಯಿತು ಮಮ ಗಿಣೆ ಫಿಗೌ ಲಾವ್ ಸುನ್ ಲೀರಾ ನೈ ಬೈ ಸರಾಗು ಲೇನೆ ಗೂಗಾ ಹೌ ಹಾ ಮರಿಯೈ ಬಾಣ್ಯ ಅನಿ ಬುಸೆಂತಿನ ಹಮುಗಾ ಮಸುಸೆರೆ ದುನ್ ಲಾ ಲೀರಾ ನಿದುಹೆಣು ಅನಿ ಹಾಲೆ ನಬುಸೆ ರುಬೈ ನರಿಯಗು ಮುರುಸುರ್ ಗಾಲಿ ದಾ ವಬಾ ಲುಮಗೆ ಲುಬೈ ತಿಗುವೆತೋ ಹಾ ಮರಿಯೈ ಬಾಣ್ಯ ಲುಂತಿ ಹೆಸರಿ ಬಿದು ಲುಬೋಂಗ್ ತಾವ್ ಸುನ್ ಹನಿಗಿ ಕಮ ಹಮುಗಾ ಮಮಾರಿಯೈ ದುಂತಿಯ ಹಾ ಯಹು ಬಾಣ್ಯ ಕಮ ಹಮುಗಾ ಮಯಾಹು ಅಹಾಂತಿಯ ಹಾ ಗುಂದಾ ಬಾಣ್ಯ ಕಮ ಹಮುಗಾ ಮಗುಂದ ಅರುಂತಿ ಹಾ ಅಗಾಣಿ ಹಬಾಣ್ಯ ಕಮ ಹಮುಗಾ ಉವತಿ ನಿ ಕಾತ ಹಾಮಾ ಹಾ ಗಾದಾನ್ ಲುಬಾಣ್ಯ ಕಾತ ಇಲ್ಲಾನ್ ಉಬೋಲೆ ಲುಂತಿ ಹಬಾಗರಿದು ಕಮ ಹಮುಗಾ ಮಾದಾನ್ ಲುಮುತಿ ಲದಿಗ ಉಬೋಲೆ ಲೇ ವರಿ ಹಿಬೈ ಲಗು ಮುಚಗುಬ ಬುಸೆಂತಿನ ಲು ಮದಿಹೆ ಇಲ್ಲಾ ಹರಿತಗು ಲಾಗು ನಿ ಕಾತ ದಾನ್ ಲೇ ಮಾಮರಿ ಗಿಲಿ ಆಬಾ ಉಗಿರಿ ಲಲಿತಗು ಲಾಗು ಬುಡಿ ಕಾತ ಇಲ್ಲ ಲಾಗು ತಿ ಬುಂಗ್ಯು ಲುಮ ಇದ ಲುಬ ಲಾ ಲಗುಂದ ಅರು ಬುಂಗ್ಯು ಲಾವು ಆಯಿತು ದಾನ್ ಲೇ ಗಾಮರಿ ಹಾಲಿ ಲಲಿತಗು ಲಾಗು ಬುಡಿ ಕಾತ ಇಲ್ಲ ಲಾನ್ ಇಬಾಗರಿ ಲೇ ಲುಮ ಲುಂ ಲೆ ಸೆರಿ ಬಿದು ನು ಲುಮರಿ ಬುಯ್ದು ಬಿಯಾಂಗು ಅಂಗೆ ಕಾತ ಇಲ್ಲುಂ ಲೆತೆನಿರು ಲುಂ ಆಮು ತಿ ಗಿಣೆ ತೌ ಸೆರು ಊರಿ ಮರಿಯಿತು ತೊಯ್ ತೋ ಮಮಾರಿ ಇದುಂಬು ತೋ ಮಮಾರಿ ಇದುಂಬು ಎ ತರಿತಗು ಲುವಾಗು ಬುಡಿ ಕಾತ ಇಲ್ಲ ಲುವಾಗು ತಿ ವಬುರೆ ಮೆ ಬುಂಗ್ಯು ಲುಂ ದರೆ ವಂಯು ತಾ ತುಂಗು ಲು ಬುಂಗ್ಯು ದಾಂದು ಲೌ ತುಗುಬು ಕೈಸಿ ತೌ ತನಿಗಿ ಆಹು ತಿ ತೋ ಮರಿ ಇಬು ತರಿತಗು ಲುವಾಗು ಬುಡಿ ಬೆರೆಸೆಗು ಲಾನ್ನ ಇಬಾಗರಿ ಲೇ ಲುಮ ಲುಂ ತೆಸರಿ ಬಿದು ಬುಯ್ದು ಲುಂ ತುಮರಿ ನನಿಯ ಗುಣ್ಯ ಲೇ ಹುಂ ಲುವಾಗು ಹುಫುಲೆಸೆ ಮಮ ನನಿಯ ಗುಣ್ಯ ಲುಂ ಮಮಾರಿ ಇದು ಹುಮಾ ನನಿಯ ಗುಣ್ಯ ಲುಂ ಹಬಾಗರಿ ದು ಲಿದ ಆಬ ಇಗಾಬ್ರಿ ಲೆ ಬುಯ್ತಿ ಎಸರಿ ಬಿದೈನ ಲುಂ ವಬುರೆಮೆ ದರೆ ವಂಯು ಹುಂಗು ಲುಂ ಮರಿತಗು ಗ ಸರಾಗು ಲೌ ಕಾತೆ ಲನ್ನ ಇಬಾಗರಿ ಲೇ ಅಗುಬ್ರಿಗು ಹಾ ಅರಿತಗು ಬಾಣ್ಯ ಲಗು ಬುಯ್ತಿ ಮಾತಿ ಲಾ ಲುಂ ತಮರಿ ಇದು ಹರ ಲುಗುಂದು ತವೊಯ ದುಂ ಲಾ ಅನ್ಯಾಹೆ ಬುಯ್ತಿ ಮಾತಿ ಲುಬೈ ಲೀರಾ ಲುಂ ತಿ ಹದಿಗು ನಿ ಲೇ ವಾಗು ಬೈ ಹರಿತಗುವ ಲಗು ಬುಯ್ದು ಲಾ ಗಯಾರ ತಿ ಹಿಚ್ಚುಗು ನು ಲುಂ ತದಾರಿ ಲುಂ ತಮರಿ ಇದು ಲುಮ ಮಮ ಫಿಗೌ ಲೀರಾ ಆಯ ಅನ್ಯಾಹೆ ಲುಬೈ ಆಮು ಅಗುಬ್ರಿಗು ದೆರೆಗು ದಗ್ವಾತಿನ್ಯ ಲೀದ ಹರಿತಗು ಲಗು ಮೋ ಲುಮುತಿ ಲಾ ಲುಂ ತಮರಿ ಇದು ಹರ ಗಯಾರ ತಿ ಹದಿಗು ನಿ ಲೇ ಹಬುಸ ಇರುಂ ಬೈ ಬುಯ್ತಿ ಹದಿಗ ಲು ಮಿಚುಗು ಹಮಾನು ಹರ ಲು ತಮಾರೆಯಿದು ಹಾಲು ಬೈತಿ ಇಚುಗು ತು ಹರ ಲು ತಮಾರೆಯಿದು ಬುಯ್ತಿ ಹದಿಗ ಹಾ ಮಿಚುಗುಂತು ಬುಯ್ತಿ ಮಾತಿ ಹದಿಗ ಗುರಿ ತೊ ಮರಿಯಿತು ಲಾಭಗೆ ಞೋ ಲೆರೆರೆ ಹಾ ತುಮರಿ ಸುಂವಿವಾಗಿರಿಲ್ಲ ಆಹಿ ಓವೆ ತುಮರಿ ಗಯಾಲತಿ ತಮಾರೆಯಿದು ಲು ಮಲ್ಲೆ ತಬುಸೆರು ಅಫಿಯ ತಿರುಗಾಲಿ ಲಿಗಿಯ ಲುವಾಗು ಕ್ರಿಸ್ತು ಲೌ ಸುಂ ಲೀರಾ ಬುಯ್ತಿ ಮಾ ಬೈ ಹಮುಗ ಲು ಮಮಾರೆಯಿದು ಯ ತಾ ಲಿಗಿಯ ನರಿತಗು ಬೈ ಅನಿ ಅಫಿಯತಿನ ಲುವಾಗು ಇನಿಹಿ ಲಾ ಲಾನಿ ಬೊಂಗ್ಯು ಸಿಫಿರಿ ನಿದ
1: Primera Corintios, capítulo 8.
0: Gueto, nadimori ha luago egi ni le adagara wa gduti hon guario. Inare ni luago inihi la subudi wada, gama lumo wingi da lumutinya subudi grigi lao anangu ni ungo, ay insye ni awanse gda lumutinya lida lubuidun igabri. Le arita guti luago inihi la subudi ron, ibidi nye gili regulinya lun keisi lubudu. Ay lehisi abubay lubungyu, ಸುಬುದಿ ಲುಮುತಿ ಬುಂಗಿಯು ಗ್ರೀಗಿಯ ಲಿಗಿಯ ಕೈಸಿ ಲಾನಿಗು ಲಾಗುತಿ ಲುಬೈತಿ ಲೈಗಿ ಏಗಿ ನಿಲೆ ಅದಾಗರವಾಗದು ತಿಹೋಂ ಗುವಾಡಿಯುವ ಇನ್ನಾರು ನಿ ಲಾಗು ನಿ ಕಾತ ಹಮ ಗುವಾಡಿಯುವ ಉಬೋವಗು ಮಮ ಹಮ ಬುಂಗಿಯುಗು ಲದಿಗ ಸುಬುದಿ ವಮುತಿ ಲಾಗು ಅಬಾರ್ಗಿಯ ಲಾ ಬುಂಗಿಯು ಗಮಲುಮು ಇಬಿನಿ ಹಮುಗ ಅನ್ಯಾಹಿ ಲಾ ಬುಂಗಿಯುಗು ಹಮ ಅಬುರೆ ಮೈಗು ಸಿಯಲು ಹಮ ಯೆಬೆ ಓ ಉಬೋವಗು ಯೆಬೆ ಕೆ ಅನ್ಯಾಹಿ ಲುಬೈ ಸರಾಗು ಬುಂಗಿಯುಗು ಹಮ ಸರಾಗು ಅಬುರೆ ಮೈಗು ಅಹಿ ವೋಂ ಅಬಾರ್ಗಿಯ ಬುಂಗ್ಯು ಲೆ ವಾಗು ಚಿಬೈ ಲಿಗಿಯ ದಿಗುಬಲಿ ಸುಂ ಕಾತೆ ಅನಿ ಲಿಗಿಯ ಲೆ ಉಂಬೆ ವೆಸರಿ ಬಿದ ಅಬಾರ್ಗಿಯ ಗಿಣೆ ವಬುರೆಮೆ ಲೆ ಹೆಸು ಕ್ರಿಸ್ತು ಲೈದ ಗಿಯ ಬೈ ಲದಿಗುವ ಸುಂ ಕಾತೆ ಇಬಿನಿ ವಗಿಯ ಗುವಾನರಿಗು ಗಮಲುಮ ಮಾಸುತಿಯ ಸುಬು ದಿರುತಿ ಇನಾರನಿ ಅನ್ಯಾಹಿ ಹಾ ಮೇಹ ಹೆಚ್ಚು ಬಣ್ಯ ಆಹು ದುರಗುವ ಹೋಂ ಗುವಾರಿಯುವ ಹೌ ಹಮಾಗಿ ಲೇಗಿನಿ ಲಿಗಿಯ ಕೈಸಿ ಕಾತೆ ಅದಾಗರವಾಗದುತಿ ಹೋಂ ಗುವಾರಿಯುವ ಕೈತಿ ಲೋಗುವ ಲುಬೈ ಹಫಿಣ್ಯ ಲೌ ಗಜಾರಾ ಲಾ ಹೈಗಿನಿ ಅಫಿನ್ಯತಿಯ ಐಗಿನಿ ಲಿಗಿಯ ಅಬಾ ಮಬುಯ್ದು ಲಾ ಹಸಾಂದಿರಗು ಹೊಂಗುವ ಲಿಗಿಬುಗೆ ಬೊಂಗ್ಯು ಇನಾರನ್ ಲೆಹಾರಿಯಗು ಬೈ ಲುವಾಗು ಮಾಮ ಲಾ ಕಾತೆ ಲೆ ವೈಗಿ ಬೈ ಗಜಾರಾ ಗದು ಬಾಲಿ ಲರೆಸಿ ಬಿರೋನಿ ವ ಬೊಂಗ್ಯು ಮಬುಯ್ದು ತಿಮ ಬದಿವ ಲಿಗಿಬುಗೆ ಬೊಂಗ್ಯು ಲೈಗಿ ವೈಗಿ ಮರಿಬದು ತಿಮ ವಗಿಯ ಮೆ ಲೈಗಿ ಮೈಗಿ ವಮ ಕಮಲುಮ ಲುಂತಿರುಗು ಲಿನ್ಯ ಗೌನಿಗಿ ಹುಮಾ ಲುವೈ ಹಚುಗಿರ ಗುವಾಗದ ನಿನ್ಯ ಹಾ ದೇಬ್ಲಿ ಬಣ್ಯ ಅಫಿನ್ಯ ಲೌ ಇಗಾಬರಿ ಲೆ ಕೈ ಹಮುಗ ಗುವೆತೋ ಬುಗುಯ ಲೆ ಸುಬುದಿಯ ಬುಬ್ಬೈ ಲುವಾಗು ಗಯಾರ ಲಾ ಬೈಗಿ ಫುರ್ಮೆಗಾರುಗು ಐಗಿನಿ ಬಾ ನ್ಯೂರ ಐಗ ಲಿದ ಅಬ ಫುಲಾಸು ಲೆ ಹೌಂತಿ ಗುವಾರಿಯುವ lariha buaba iduhe le debili te lafinya lwagu bulikate le nyei. La nigu bagurasu buago lunginye leginye lidange eginye le adagara guduti hongu ariwa. Itarati, la diga bisubude, feri di guda bumuti biduhe le debili be lida lafinya leginye ueginye be longe Kristu. Dan luweti hafigon ha kontura hibiri itara, anyaveri heinu lanigi to debili giru lida afinyani, hafigon hanyaginye kontura Kristu. Ligia, ahen lubei nabere guda niduhe lidon figo, la diga kate le negibe, buiti mate lu megi digia na uvi lue na figo aguduni.
1: 1 Corintios, capítulo 9.
0: Mafunagi gayarat na digni le nabuseru, marichat na funagi keisiaba apostol, mafunagi erika nali wabureme Jesusu, ani huguya guanari glimbe inuadig marlida wabureme, hafuga manugu habad na hibi di keisi apostolu, ahinti huguya gasu hanuguni na keisi apostolu, lugundu lau hafinye lagu Kristu, larufu duwa lagu aba na apostolu. Aniha nona magleba ihonha achura gubalina, marichati wafunagi lun veresi biruni sunle ichu guba iwon lun weigi luma lun watu ni keisi wafai ruaha lua wawadigi maridu luagu hufulesei. Marichati wafunagi lun wamari idu tuma aba uri tuafinye tulau Kristu, lunginye wanugunu wama gwa lau oyesu kei ladigini feduru hama hahibiri apostolugu, hama ginye halamule nu wabureme, odi harita watun luagu auri ginye la luma Bernabe, maricha lun veresi biruni lebui na wabagari humagi, kagi sudara fairu bali kate leburi la yusuru bai, kagi abu nagu bai bai bai lun maigi bai la tidangi, kagi unigiru bai mudun lun matu bai la lidangi miligi le la miligi habai, ani marita guwa humatia luago nania guinya la le keisi gubairi harita gu grigia. Lugundu aliega lumuti ginya lurudu, laria haretida liliburu na lurudu.
2: Michi kahuma abusa de logo liyu mpulu baga sotana le mwati kumaridu li na lefere honu wa lila nadi.
0: Mama laria guinya bungi ulira hawaguru gubaga su, laria guinya ginya keisi yaba hempu luon, luago wafule sen laburi duwa lurudu le, lugundu dandu le awoha balimua, keisi le efere habali lila nadi, lunti hadigani lau emenigini, lau heresi birubai la hafana lidage alubahani. Keisi tibunago wa mali lubai lelan nasifiri tida hanigi, gibe tifunagi larihi hun lun walubaha murusu kate humagi, ahen garicha habai amu lun lira humagi garicha timatiwa. Gama lumu mayusu wa muti iricha le lubaragen lira, afaga wa mali sun lewe megi rubai lwe leheren du hun agambe wapulichi hani lerenu bungyo. Ibidia tisan hun lida gen la le tempulurgu bai hawinwa daha eseri bidubanya tempulurgu. Mafunage lida gen le luagu bai lataru hawinwa daha eteni rubanya lun lataru. Itara linya ginya laninya guni wabure me Jesusu, lun hala apulichi abali uganu lan na salbaruni, luginye lida gen la uganu ligia hawinwa da. Au, mayusu nu gidna ni apa lidange iricha le, mama gine na buruhanye le hun lun hichugun somu kate inu, hime inumuti nowe lubarege na digni. Mama kate lun ti napantaha, lun na pulicha ni uganu lagu tia salbaru ni hun, lugundu mosu na digni, fugiabu au ahi mapulichiha na uganu le. Ladiga ahi na diga lau nugunda, gafaye ruahatina hamuga, gama lumu ahi na diga lau sum magundani, nagunfli rarigunya lau wadagima no le lichu bai bungi yonu. Kati na fai ruaha bai, lugayara la napulichi han luagu wa salbara gule. Magubura hanga ni kata, marigu dunga nei niricha keisi apulichi hati. Lausun mama na lidamu ni aba ja ubo wagu, rugu adina nungu wa hadamu me sungu bai, luna ganyi niru sarago grigi ya lo Kristu, dan leha gana guwa na huriyu, aba na digun kama huriyu au, luna ganyi niru ninya lo Kristu. Dan leha gana guanyadi na la ha, labu gine banya li lurudu Moisesi, rugu atina nungwa labu gine lurudu ligia, lu naganyi runinya, lausu mama nyadi na la labu gine lurudu ligia, lu naganyi runinya ha mama banya labu gine li lurudu Moisesi, rugu atina nungwa kei hagia, lausu labu gine yadi na la li lurudu bungi, kei labu gine yadi na lubai li lurudu Kristu. Dan leha mana ha, logwa banya finye, apa nadigin kei hagia, lugajara la naganyi runinya. Rugu adina nungwa keisi kada hawujeri grigia lugayara la neseforun fiu hadagi la ufurumie guarigu igaburi. Ani nadigni sun le luagu linsi nye uganu le lanina asalbaruninu, lunga faramba dina la lida. subudi humuti law gibe hama ibagu tinya lida aba ibagu ni ani aba argini hadagi aganyira ibagu huma lubaiti lida ibagari le lida aba luujeri lunga yarabu illa haganyiru ni ledebe ha bungi hum sunha aranse ha banya lung hebeluru lidon huraru houchatinya luma digu hama ni kata lega yarabu lasinyara gudni hahureru ani hadigni lung haganyiru aba ridi gagada irati ahinti wagia wafagunya luwa bihi aba ridi sielu le magade irati au naibagunya lida ibagari le brunyu naina rihin luagu ubuiduni le lumbe lichuguni bungi nu sielu mitana tina keisi agenda guti le agayu habai garaba lirugu lubara gen lira bainu mutinugubu fosu nei lun lagambu nina luai lubai gie neferi durubala lari gen buga apulichi haadina la hon amu.
1: 1 Corintios, capítulo 10.
0: Ni duhanyo, mabusa iruti na lungu wabule iduni lagu aibuga hama waguchagu labugi aba duweri. Ani hinyugu wa hamani barana funati. Ani badise iwatinya ginye uwa luma humoisesi. Lida duweri luma lida barana. Hautinya ginye sunhagia lida agi aba meme egini lelichugu waibungi yuhon siyalugi. Guratinya ginye lida agi aba meme duna ladiga lida agi aba meme dubu hata. Le uwa reinabe hama lida hawoyesu ani Kristu meme dubu ligia. Lausun lida madiga hamuti hibe age lugunda bungyu. Aba lamagu danru bungyu hama. Ligia ti howe gubei lida fulasu mageira wati. Sun le sere dubei hon aba hempulu won luma yuma hawa maburi kate uribati kei meha hadigani. Ligia mahudira guwa huma lubei hon guariwa kei meha hadiga fiu hadage. Kesi tania kuni lerenu bungyo.
2: Aba hanyoni grige higa luma ata. Lari diye aba hagume se runga dahagwa marichara guni.
0: Molu muti wa horuha kei meha hadiga fiu hadagi. Aba larufud ni bungyo lagu uriba lan le hadigubay lau lafara gun wein urwa milu hadagi lida aba weyu. Molu muti ginye waluwa ni lebe lugura sun wabureme won lau luriba wagaburi. Kei hadigani fiu hadagi. Aba hawego lao lagra gudni ya hon hewe. Magili liha huguya meginya luagu bungyu kei hadiga fiu hadagi. Aba launa hani bungyu lani angeli lulafara gunia hilagu bay. Susere tisun le hon waguchagu. Aba laburi gno tida lerenu bungyu kei si arufo dahani won. Wagia le miwa bay lida lagumu hon danle. Lelu bay ti haritago bay luagu diregda guwala leibu gun luma bungyu. Gouni gila aburi hadiga linyen. Masufri rungi duniaba ocha baguni le hasinya rungrigi ya wanda. Gunfuli tibungyu, migiri ubayi luhi bihin ocha baguni le hasinya nwa wanda. Lubara gien lira, dame liabi ocha baguni, larufu dubayi gien bungyu hun ida luba la hafri tulidage, itara luba gayara la hawanduni. Lige lubaiti, niduha yuhisi ya tinyanu, anura ahuma luwe ilahu dura waguni wa hon gwariwa. Nadimuri hanya hun, keisi hon grigi ya gunfaranda tinya. Samina huma hungua ahin buidu lubai le nariangu bai hun lumo mabuidu la. Dan le watun lidage uninye le uagu bai wichiga etengiruni lubungi. Mafunage wafani hanya lidage lita Kristu. Dan le weigi titage feinto waguba chagubon mafunage wafani hanya lidage lugubu Kristu. Ladiga lausun gibe wama aba meme fein ani aba meme ugubu wagia. Lugundu hoti wasungu bai lidage aba meme fein.
3: Ari ha huma hon Israeli na ha egi ben lidage egini leburi adagara waguduti lubungi logu latari.
0: Mafunagi hafani hanya lidage latari? Mama narinye gunya luago winwa hama gwario, marinye gutina ginye luago wairi gutima la uwi le adagara wagudubai hon sigulau amu uwi. Le narinye gubai luago danla le hadagara gudun hai bidia ubanya lubungi hon gwario hon mafia nu hadagara guda, mama lubungi. Ani mabusa erunti na lun lida huma aba hama mafianu. Sinyati hatu lidage likopu wabure me Jesu Kristu, uhame ata lidage hakopu mafianu. Sinyati ginye heigin luagu lidabla wabure me Jesu Kristu, uhame eiga luagu hadabla mafianu. Odibusentu hemeidi gudni wabure me, here tunfunagi eluei? Inari nile arinyo wagubai, gayara tinadigu nile nabusa erun, gama lumu mama sunkate lubuidu lala nugun. Kayara ti nadig ni le nabuserun, gama lumu, mama sun kate lun lawanzira gudniwa, lida kate le lan nasifi. Mon lumuti waloha ni le buidube wongwa, lunti walo ani le buidu bei hong amu. Hohu mali nage sung uwi le alugura hou bei magi durugu. Malagi dahanga huguya. Nyei lamuga nyurugu tida hanigi. Keitania gulerero bongiu.
2: Legundo lani wabure memu alau sunle lidama.
0: Ahon la misura haba grigi ya le mafinya tilau kristu lunhidi eiga luma ani aba hudi. Hohu me le ichuguti hun. Malagi dahanga nikata lunye la nyurugu hida. Ai aniya wagua hun luagu dagag dawali la egi niligia hun gwariwa. Maiga humai. Reha digi damichi lunle aniya gubali hun. Lue ginye laribadun laritagun. Nadimuri hanyati ya luagu laritagun le aba. Mama luagu baritagun. Gayara ati hamoga funa larinya gugrigia.
2: Tasa wago lunti lugo ilafaru ni aba grigia laritagun amu. Ahengayara lugo inichu yeteni ilu ni lugu ingi ulogo le neji kwenye. Kaba gie wago hatino rehanuangu uloige neji ni le wago we nichi kasereme.
0: Ahon luboi tiyeiga o wata o hadigu mfurume gwari wikate adiga humaisungu bai luhichu gu uwerigu ni lubungi. Michiga huma lebu na igwa dunia lu ni aba ni hon huriyu ni hon ha mama bai huriyu ni hon ha lani gu bungi. Au hauchati na lu na gunda aragwago du ninya sungu bai lida sungkate. Mama riginye nuoguwa narita guwa. Harita guwa tina ginye hawago hibiri lun. Gayara bai la hayabi lun hafinye ruluago Jesu Kristu lun hasalbaru.
1: 1 Corintios capítulo 11.
0: Niduhanyo. Gunda tina hao luago sunwa dan la harita guwa luma luago falahu mani arufu da ni le nichu gubai hun. Gweto ani amu arufu da ni le nabusa irubai lun gun faranda humani. Lago Kristu la li chigidina bai kada wugiri, wugiri ti chigidina lumari, itara kai bungyu la li chigidina bai Kristu. Nibusi garidina ti lun la douragun aba wugiri lau li chigu dan le la furi idun, o dan la le la dimure ha bungyu li umru guginye wugiri ligi. La diga lau lira li chugunya minebesei lun le wairigu bai hada sun grigi. Nibusi garidina ti ginye lun ma douragu tan wuri lau ti chigu dan le ta furi idun. E tengire ibungyu lida hadamuri ya finyatinya. O dan la le ladimuri habungyu tiumlu uginye. Ladiga lao lira ke isi gubayri gahamuga. La sarun tidiburi kei wugiri. Aho madoura gunaba wuri lao tichugu. Buiti maati lun tasaruni sun tidiburi. Aniyahin busiga nulubayi tasaruni wuri tidiburi. Darugwa ta lao tichugu. Mon lumuti ladoura gun wugiri lao lichugu lida hadamuri ya finyatinya. Lugundu liyawa bungyu ligia. Ani arufu da lumuti luweiri gun bungyu. Ahun ti wuri arufu da tumuti luweiri gun wugiri. Lugundu dan le ladigun bali bungyu wugiri. Mama ti dange wuri ladigai. Wuri ladigu wo lidange wugiri. Adiga lumutu bungyu wuri lun wugiri. Mama wugiri tun wuri. Luagu luweiti kata ile luma hawagu angeligu. Lun ti tadora gun wuri lau tichugu. Lida hadamu ni afinyatu ya keisi liseini tagunfliru ni laguma diha wugiri. Lausun lira, lida wabagari keisi afinya tinya, mege lumutu wuguri, wuri, mege tumuti ginye wuri, wuguri. Keisi narini la luagu lida gila wuguri, tadigu wa wuri, itara linya ginye inarini la luagu wuri la, ichugubalini wuguri ubo wagu, anisun kate lumage bungyu liabi. Itara linya lubaiti, samina huma hungwa ahin buidu lubai, lun tafuri idun wuri lun bungyu lida adamurini madoura gunga lautichugu. Ibini Gabri le aube ladiga ibungyu sunkatei. Arufu da hati won luago nibusi garidu na la lun migina gula lidiburi wugiri. Ahon wuri, aba uenda ni tun lun migina gula tidiburi. Ligia lichugumbe idiburi migina gutitun lun tadoura gun lao tichugu. Ahin inihe lubai busenti la sigene ha luago katei le. Lun ti la subudi uni luago ni la wagia ni ha hibiri tilana liligilisi ibungyu. Masubudi runti wa amu igaburi luai lira. Na burga ya hun gweto luago haba kate le sinyabe inariyangu luago buidu la hadigini. Lugundu genege lumuti luago adiga la buri hondaragun uribati hun lubaregi hamuga ladigun buiti. Furumi ya tikate, aniyewa guwati nun luago dan la le hondaragun anihin la faringu hida. Ani afinyati na luago anihin la inarini lidan le aniyewa gubay. Hafuga, lun tinye la faringu hida lun la subudiruni wa katanya la afinye banya hatima timati. Lauburi faringu le, dan le hondaragun lu heigin luagu lidabla wabudeme Jesu Kristu, sinyati heigi lau aba igabri le ichugubai inebesei lun. lugundu danle la children ora lung haygin maygin tun nege lida aba lubaragin lira kada aba lofu dahan egi egi nile la nigobay hasnya bay hanugun gibeti aba hereden law halama anyahin hidange aba hatun saragu dari lu habacharu adu mabatun funagin lu haygin lumalun hatun nye law igabri le baruka mutinya tila na lilegle sibung yu kai nikata Ruhu manya ha uwa bay nikata hama lidon busiganu. Kabage narinya gahun luagu lira. Lunti sa nagundarun hau, uwa sinyati. Lumage guana rugu wabure me Jesu Kristu neresi birei igabri le arufu daha nali bay hun. Luagu le la aribu le la lugurun bay wabure me abala nugunu fain luka burugu lasurun lichugun etengiru ni lubung yutuagu abala gubachagu nu lun lafani iragu nu hadan lanigu. Aba lariñagu.
4: Ojo, nugu bule, lene tere que lo puy luagu kufulese. Adeka meme humo ikate ile, arita guagu lene nuagu.
0: Itara ginye, lari gin heigin nu fein, aba lanugu ni kopu, tau divein luka burugu aba lariñagu.
4: Kopu le tau divein to, lisei ni iseri le dara de bungi humo, le shouro ruo bai lau nita. Sagu me hatu di, adeka humo ilung arita gu nuagu.
0: Itara linya lubaiti, darime le lagiri budun wabule me ubobagun, saga me heigin fein, gurahu guya me divein to, harita guagle luagun Jesusu, harufu dinye luagu ti longwe Jesusu, wawagu darime liabi. Furume ugarugle egi tu fein tu guya, guralo divein to lani wabule me Jesu Kristu, maduna mouga, ladugunya figou lau lichugu minebese in lun lugu buluma lita wabule me. Itara linya lubaiti, Cada aba lunti la subdiragun lungua lubaragi leigunu fein luma latunu divein. Lugundu le egiti ani gurali guia marita gunga luagu lanichigu lugubu wabureme. Houlumuti ani guralumuti la siye diruniwa guanarigu. Ligia nyahin lubai saragu hidange sanditinya, debilitinya, hilagu wa hibiri. Aha wahamuga subdiragua wongua buidu lubaragi weigin luma wabureme. Mabaichun lumuti wahamuga wabureme itara. Ibini dan le la baychuni wa wabureme, la dignye lira lun, wa furende irun, luay meme wa feri dirun, uwa rahama lirahunye ubo. Itara linya lubayti ni duhanyu, dan le hondaragun lu haygin, agura bagwa huma hungwa. Halamatinya, hoha mahabinye, ma baychun lamu ganye bungi ulagu luriba li gabri hondaragun. Naranse rubay leburi libiri kate dame le nidi arihon.
1: 1 Corintios, capítulo 12.
0: Niduhenyo, buset na luha subudirun libugiru buri ubafu le lichugu bai sifiri sandu. Subudi humunti buidu lagu dan la meha le mamagidun lanigu Kristu, ada hoatu meha lun haibugun harigi guariugu ha maniaga dibanya. Lige na busa irubai lun ha subudiruni gueto lagu uwa la gayarati lariagu.
5: Inyara waguwa Jesusu.
0: Ani lumage lubai sifiri sandu la dimureha, ani uwa tiginye lunti lariagu.
5: Jesusu wabure mebai.
0: Ani mama lubai lau lubafu sifiri sandu la janoha. Gibeti luwujerigu ubafu, gama lumu aba meme sifiri. Ani saragu luwujeri li gabri eseri biduni, gama lumu aba meme abureme. Lidaginye saragu luwujeri wayusurei ubafu birile rua libai wong. Gamalum aba meme bungyu adigbali sun kate wada. Arufu da wati sifiri sandu lungwa wadange lau ubafu le lichugubay won. Lugayara la videra guninya sungubay. Anyahin hibiri, ruti sifiri sandu ubafu hon lugayara la hadimureha lau lichu au. Anyahin untinya lichiga ubafu lung hadimureha lau lilulin subudi. Hibiri resibitinya aba afinyani lumaginye meme sifiri sandu ligi. Hibiri resibitinya ubafu lung harida guagadu sanditinya. Anyahin resibit ya ubafu lung hadigun milagru, hibiri lung ladimuri ha bungu yu hayumul guginye, hong hibiri ruti ubafu lung hasubudiru ni ahin lumagye lubai sifiri sandu o lumagye la amu sifiri ladimuri ha abangirigye. Hibiri ibihat ya ubafu lung hadimuri ha dimure buri terencha, anyahin ibihat ya ubafu lumagye sifiri sandu lung hafuna guagadni le arinya wagube lida buri dimure terencha ligia. Gamalu monsumburi kate le, aba meme sifiri sandu adigu bali, Le afani habali amu ya guayna ligu ubafu ligia lunkara grigia keisi labuserun. Gibeti umege guni lida wagubu. Gamalu monsun umege guni ligia abari ganyen ugubu ladiga itara linya ginya le umbe waguara lugubu Kristu sun wagi ya lau abameme sifiri wabadi seirua huriyu mama huriyu idamuni mama idamuni sun wagi ya resibi wa muti abameme sifiri legia mama ligini aba umegegu luagu wagubu gibeti umegegu ni luagu ain hamuga alinga ugudi
5: mama au libiri ugubu lugundu mama na uhabu
0: mama luegin lira lun mama baila libiri ugubu ain la hamuga alinyaga arige
5: mama au libiri ugubu lugundu mama na agu
0: mama luegin lira lun mama baila libiri ugubu lun hamuga agu la sun ugubu ida linya hamuga gia wagambu olun hamuga arige ugula sun ugubu ida linya hamuga gia wirimichu rula alibungi ukada lumege gun ugubu lenye lumuti labusera lun hamuga abar kunye la umege ni luagu ugubu mousta nuti hamuga ugubu lausun gibe la lumege gun ugubu abar kunye ugubu sinyati larinya gu agu lun uhabu
5: memege iru numutibu
0: sinyati ginya larinya gu ichugu lun ugudi
5: memege inu numutibu
0: lubarege lira leburi lumege gun ugubu le arihubai kama debiliti ligiati maburi mege wabai leburi lumege gun ugubu le wanigubai keimi kata ligiati ma wadogra guagudubai lau saragu gounigi leburiti libiri lumege gun wagubu le maria wasebai ligiati ma wadogra gubai lau duari ain buriti libiri lumege gun wagubu le garia wasebai memege irunti wonigiruni itara itara linya laranseru ni bungi ugubu lun le laburi libiri umege guni le anagubai keimi kata ligia tima la wairigu. Luanihi la aba uwarani luagu ugubu lida le luadigi maridun sun umegegu ni lida aba. Lau aba gaunigi honi wagua. Ahinga sufuri ra aba lidangi lumegegu ugubu sufuri tiginye buri le libiri. Ahin ginye auserua aba lidangi buidu aba lagundarun le buri libiri lumu. Itara meme linya ginye lugubu Kristu huguya anikala aba hidangi lumegegu ugubu ligie. Ruka libungiu nadagi mentinya tida liliglisi, furumia tinya apostolugu, habia ma profetagu, horuwa arufudaha tinya luagu kate luagu tibungiu, larigi haa dagu baya milagru, larigi haa reida guagudu baya sandi tinya, haa ideha banya, haa dundeha banya, hama haa ibihu banya ubafu lunha dimure ha dimure iburi leterencha. Apostolugu funagie sungubai, profetagu funagie sungubai, arufudaha tinya sungubai, Odi sun hagia adagwa tia milagru, gabafu tinya funagi e sungu bai lun areida guagu de sandi tinya, adimuri ha tinya sungu bai dimurei buri terencha, gayara hamuti funagi e sungu bai lila buri dimurei ligia arinyaga, ua, afa agua huma lubai ti lun ibihini lubuidu agai buri ubafu. Guetoti narufu daha aba uma buiti mati hun.
1: 1 Corintios, capítulo 14.
0: Afagwa huma lubaiti luhisi habu huma. Hocha huma ginye lun lichugun bungyu ubafu lidage sifiri sandu hun. Leti malanna ladimure ha bungyu hayumlu ugine grigi. Le adimure ha tidimure buri terencha, lu bungyu ladimure ha mama hon grigi. Lugundu uwati gun farandati li ladimure le ladimure ha bai. Le larinya gu bai, lidage sifiri larinya gai. Ahinti lanichigu aramu daguati loi hasubudin grigi. Ainti le iyumlu ginye bei la dimuri ha bungi. A dimuri hati lau hererun ha gambu balin. Lun lawansera gudininya li da kate lani na bungi. Lun lichugun dugudago hon luma gurasu. Le a dimuri hati dimuri terencha lun guare gunye le seribida. Ainti le iyumlu ginye bei la dimuri ha bungi. Awansa gida lumutu ligilis. Busent na hamuga lu gabafu huma sun huguya. Lun ha dimuri ha dimuri terencha. Gama lumo. Busenti mati na hamuga lun gayara la ladimuri ha bungyu hiyum lugu ginye. Lugundu buiti mati lira sigur lau ladimuri hon dimure terencha. Ahin gubairi garinya wagua kala lila bai dimure ligia lun gayara la hawanserun tila na ligilisi. Lige lubaiti niduhanyu ahana nyandu bisidon na dimuri ha me hun lau dimure terencha. Meseri bimbe lira hun lun nikata. Ahana gubairi gu ichiga somu arufudu ni hun. Subudi nyonsu luma ginyati bungyu o arufu dahani la. Ruwa mei halagu afaru tinya kei aba hempulu. Ain hamuga mamati amu ya gweina tamuri buri ilagu to lani na afaru ni kei buri fidu, arupa, ida luba je begie wasubudiruni kala hafurbe ahe mi viru fidu aba imiruni furanguti uriburugu uabe niaba aranseruti lun lidi agendagua ligie meme ginye asusere dubai wama aho amania gudimure le gayara tigun faranda wala ida lubage la subudiruni kala wania gubai wadimure hanya lun garabali gibeti lubujeri inyenye ubowagu Anisun inyenye ligia richati honha gunfaranda balin. Ain uwa lubai gunfaranda nani inyenye le aube la dimore hoa nun. Terencha badina lun grigia le adimore habe nun. Ani terencha baiginye grigia ligia nun. Ligia, ke weiri lubai habuse erun lun hibihi lidage ubafu le lichu bai sifiri san hon afinye tinya. Afa agwa huma, hibihi ni ubafu le gayara habe lawansera gudininya tila naligilis. Grigia lubaiti lea dimuri hati dimuri iterencha, lun tilamuri ha luma bungio lun lichu gu ubafu lun lafuna guagudini le larinya gubai lida dimuri iligia. Aha na furia ida lida dimuri iterencha, inarni luagu na furia idunya la lida nani sifili, gama lumon ibidi eti lila le narinya gubai nu. Kata iti lumbai wadiguni, lida adamurini gayarati wa furia idun lida dimuri iterencha, gama lumon lun tiginye wa furia idun, Lida dimure le gunfura andawati. Kayara ti veremuka lida dimure iterencha. Gama lumon lunti ginye veremuka lida dimure gunfara andawati. Ahen ba dimure hanya lubai lida dimure iterencha lubungio. Luago luwei irigun. Grigia unna bugutinya ha agambu balibu sinyabe huwara dumbuma. Lugundu uwati gunfara anda hamani le barinya gubai. Kayara ti aban la etengiruni buiti la bichu gubai lubungio lida dimure iterencha. Gama lumo mideragun lumutinya hibiri grigia laulira. Tenki numuti bungi lau gayara lana dimure ha dimure iterencha sigu hausun huguya. Gama lumo kimei numuti nariyagu sengu dimure legun faranda wati lida honderagun tila naligilis. Lu gayara la hafurende irun numagi. Lubarege nariyagu disi milu dimure iterencha le uwati gun faranda lani ni abag. Niduhanyu, masamine rakuma ke iranhanyu lagu burikata ile. Itara huma kei irahunye lumburi kate le vuribati, itara huwia mekeisi waina muhanya lida ligaburi hasaminaru. Lariya hane tida liliburu lurudu.
2: Na dimure ba hao lida na fulasule lida amu luwia dimure, numa hayumu lugugi ya terenki, ani ni itara nebele sebanya nao, linya lariya gu apure miligungi.
0: Seribiti lubaiti la dimure honi wa amu ya guena rugu dimure, saini mehonha mafinya banya. Mama honha afinya banya. Ahinti ladimure ha bungi hayumru guginye grigia. Seribiti saini mehon afinya tinya luago Jesu Kristu. Mama honha mafinya banya. Dan lubaiti le ondara guhanya la sun tila naligilisi. Ahin hadimure hanya lubai sun huguya dimure terencha. Aba hebeluru mafinya tinya hawon. O grigia la ha ibidinye gili bai luago ti ubafu le hon. Maharinya gubo luago lulu halila hau. Gamalumo. Ahin ladimuri hanya lubai bungi hiyum luguginye, aba lebeluru aba le mafinye ti. Ladari raguba lungwa lau gafikon la dame le lagambu ni le harinya gubai. Itara luba lafura angudun kate aramu daguati le tida bai lanigi. Aba me lahu duragun iti gai nebesa ilu bungi, aninya galegini me lagu inihe ila bungi huma le tima timati. Niduhenyo, aniha lubai ti le lumbai hadiguni lida hidamuri. Dan le honda ragun lun haku deragun lu bungiu, nyen banya hidange la uremu o arufu dahani o kate le la subdira gudun bungiu hun o adimuri hani lida adimuri terencha o lafuna guagu duni wa adimuri hani ligie. Sun lida adiga humai lun meme hawanse utilana ligilisi lida kate le lagu ti bungiu. Dan le ladimuri hun lida adimuri terencha bian rigu hama grigia adimuri ha o urua Ani aban la ginye hadimure ha. Lung tiginye anihin la aban lung lafuna guagudini le harinya gubai. Ain uwa lubai niyaba le gayara lumuti afuna guaguda. Guiti mati lung madimure hon la lida dimure terencha lida adamurini. La dimure ha kada aba lumagua luma lung bungi. Ain ginye luaguti lubai la dimure ha bungi hayumlugu ginye grigia. Biyanrigu o uruwa hama grigia hadimure ha. Ha hibiri lung harihin ahin lumaginyati lubai bungiu le aninye wagubai lumu mama la lumaginyati. Ahin asubudira gida bungiu abakate lung amu grigia le nyung umuti lung lichuguni lung guririguo lunti lamani chun lea dimore ha bai luni chugu dang lu lun la dimore ha itara sunhu guya le iyum lu gine bai la dimore ha bungyu gayara bai ha dimore ha aba aba lun ha furende iru sungu bai ragu hu guya me gurasu ha iyum lu gine banya la dimore ha bungyu lunti hag da gu hungu lugundu bungyu aba bungyu lan na darangilu mama lan na chagagu keisi hagabri hibiri waduhunu lida wafinye dan le hadamuri dagun. Mon lumuti hadimuri ha urinya, lida hadamuri afinyatia lugundu mahawati lukata ile. Lunti gagamba di hama keisi larinyaguni lilurudun bungyu. Ayin buseha bai hasubudirun abakate, aligda hamei hamari habinye. Lugundu mabuiduti laria hon lurta dimuri ha abaguri lida hadamuri afinyatia. Lunti hasubudiruni luagu mama la huma lagumesera lererun bungyu. Ani mama yugi dungine huguya eresi bire. Le harito go boi lagu gabafu la lun la dimone ha bungyu li yumulu kugine. O harito ga lan lagu ru la sifiri sandu amu ubafu lun. Lun ti la subu diru ni lagu aba la luguma di wabure me Jesu Kristu kate le naburi ha bai hun. Ahe manegu la itara reide la lida libidio ni ga lau. Itara linyan lubaiti ni duhanyu. Afa go huma luga yara la dimone ha bungyu hi yumulu kugine. Mama hara huma lun la dimure hon lida dimure terencha. Adigare gu huma y sun kate lida lubudubu.
1: Primera Corintios, capítulo 15.
0: Guetoti ni duheño. Busent na lu harita gun lagu ganu le meja apurici anale be hun. Luago Jesucristo le wa salvar agule. Leguine ida be ledera guagda hafine. Leguine uganu le ida gniebe ha salvara. Ain hafalara le wago be na purci e hun. Ain gine lau lubei hinari hafinyele. Ain mitara lubei luago ni kata hafinyele. Furumi eti katei, arufu daha nali le frende inali bei luago wa salbara gele hun. Lau hila la Kristu lago wa figon, keisi tarinya guni lerenu bungyu, luago lunti la suseredun. Larige meha lonwe, aba labunun, aba lasaro lidage oveni, luago luru anveyu keisi tarinya guni lerenu bungyu, luago le lumbei la suseredun. Ligia la rufo da gun lungua, lun sefasi, larigine, hon hibiri apostologu. Aba gine la rufo da gun lungua hon, sigu hau sengu sang afinyatinya, ha ondera gun yubanya, lida aba. Ani anyahe ingua saragu hadange, viwa gine chile lumon dan le, ha hibiri hilagua. Larigine aba la rufo da gun lungua lun Santiago, luma hon sun apostologu. Larigine aba gine la rufo da gun lungua nun. Lausun itara niña la kei aba le agura houti mama lida lidani. Lugundu au la ni katati mawe hada apostologu. Madunatina ni lun na negin keisi apostolu. Lugundu eibaha numutinya meha tilana liliglisi bungyu. Gama lumo itara nubai gueto lugundu areidati bungyu numa. Ani meredati arei niligia masagarunga ni kata buiti nitage. Lubaragin lira. Nadagi men hadi na segu hau hibiri apostologu lausun mama na au nadagi men bei. Bungi le numa bei lau lareini. Ligia nadagi men bei nidagi. Mebene setina ka lantima nadagi men haanya banya hagia la o au la. Aniha uganu le wapurichi habai luagu lasarun Kristu lidage oveni. Ananiha ginya le uagu bei hafinya. Keisi wapurichi ha luagu sarala Jesu Kristu lidage oveni. Ida linyati ya nyahe lubai hitagie alinya gatinya luagu masaru hama hibiri hilanya. Ahi masaru habai hilanya, masaru ti lubai ginye Kristu lidage oweni. Ani ahi nti masaru lubai Kristu lidage oweni, malati uganu le wapurichi habai luagu asalbaru ni. Malati ginye afinye ni le huwagu bai. Lung hamuga itara linya la, gefenti ya hamuga jeti ya wagia. Lugundu alinya gadiwa la luagu saragda lani bungyu Kristu lidage oweni. Ani iyeni hamuga, ahi masaru habai hilanya lidange oweni. Lugundu ahi masaru habai hilanya, ni Kristu masaru tiginye lidage oweni. Ani ahi nti hilanyo gili lubai Kristu, meseni binti hafinye lu ni kata, lida gidin hifigon. Ani ahi itara linya lubai, feridin yuhanya ginye ha, owe gubanya lau hafinye lagu Kristu. Ahi luntine gulubai ibagari le wemenigin lagu Kristu. Fugiabu wagi hadage sungu bai. Gama lumo le inaro niti bai, sarati Kristu lidage oweni, lige furumi eti bai asaruti lidage oweni. itara ke lidagin la aba wogiri liabi oweni ubo wagun, itara ginye lidagin la aba wogiri liabi hasaron hilain. Itara ke hove gu sungubay la diga lidagin la adan hayabi, itara luba ginye gabagaliya hama sungubay laligin me oweni la diga lanigu hama Kristu. Lungti lasaron kada aba lida lidani, furumienti meha asaruti Kristu. Larigin damele la giribudun Kristu bowagun, ligie me hasarun lanigu lidage oweni. Ligie bati liabin lagumu chagle sun kate, abame lagini chagune Kristu sun libiri luwujeri aruwe hani, ubafu luma ere le ubowagubay. Abame le deregeruni aruwe hani lubungi ugusile. Ladega laruwe haba Kristu darime lichuguninya lagani ulabugion lugodi. Oweni ligie ba lagumu hon agani agini chawaguti. Rula libungiu sun kate labugion lubafu Kristu, dan letanie gulereru bungiu luagu rua la sun kate labugion lubafu, subudi wati luagu uwa la bungiu labugion lubafu. Lugundu bungiu ichugubali sun kate labun lubafu Kristu. Dame ti le reide hali sun kate labugion lubafu Kristu, aba me leredenu Kristu le lireu bungiu labugion lubafu bungiu, le ichugubali sun kate lun Kristu. Lubungi uruguba la sun kate hada sungubay. Ain uwa lubay agu yuguni hada ge hilanya, kagi haganya irunya ha abadi se irubanya hawagu hilanya. Ain magu yugu habay hilanya, kagi wagu habadi se ira hawagu, kagi wagu waiba hawa sunada, sagwe yerafa wama lungwome, inare niti lira niduhin. Keisi ugundani le nasandi rubay huwagu keisi afinyatina luagu wabure mhesu Kristu, Again the Guatinya Wuginya ha itarabanya kei anima lugu hanani metinya ya efesu numa. La diga misi en la kate le na puriche way home. Kagi en nagany rubai lau lira. Ay hamuga inaro ni lubai luago uo bay la ibagari larigi oveni richatinya hamuga ha arinya kubanya.
2: Owama, gulawama, lugundu haruga wowe.
0: Meye dago huma anya waguati.
2: Feri di kita hamuti agubui umada gulubui dungabu.
0: Inaru ni lira. Darigwa huma hungwa, giribu huma lung aba ibagari lesuruti. Mafigon ha huma. Anyahen hidage ibidinya tibungi hong, nariya gunyele lung hanage busiganu. Hafu ganyembe arinya guti.
5: Ite lubasa ligabri hasaru hilanya. Kabasa luwe ugubu hawagu.
0: Libidio niga lau alegdahani lira, dan le labunu aba ilu gasu la nyala du labu gye mua furumye lubaga jala la labochu. Mama nadu le lumbay lahuchun abu nubay. Ilu abu nubay. Furumye gwarugu lu uyeribay. Lari gye labu nuniwa hilali gya aba lichuguni bungi ugubu le labusen rumbay luago ilu ligya. Aba lichuguni ugubu le lumbay kada ilu. Mama aba labu sun ugubu amu lu uyeri Hagubu grigia, amu hagubu animalugu, amu hagubu dunuru, amu hagubu uduru. Ani enginye bulikate isieluna keisi weyu, hati, waruguma, keisi gubeirigu inihen la ubowaguna. Gamalumu amu luende sieluna, amu luende ubowaguna. Amu laruni weyu, lui laruni hati. Amu ginye haruni waruguma, ani hadan guanarigu waruguma, amu yegoinarigu haruni Hawari waguwa. Itara luba ginya lida hasaron hilanya. Amu boy hagubu, labu nuwa aba ugubu le ganyala dadibay, lasarame le manyala dadibay. Labu nuwa aba ugubu le mabahu dunwati, lasarame aba le weiriguti. Labu nuwa aba ugubu le debiliti, lasarame aba le gabafuti. Labu nuwa aba ugubu le idambay wabagalida ya ubowagu, Lasarame aba ugubu le lumbe ida bala wabagari da jagta sielu. Ain ibihi wabali wagubu lani na ubo. Ibihi beginye wagubu lani na sielu. Itara linya taniye gulere nubungi.
2: Adam le furume ti buduri. Aba me ha buduri ibima.
0: Ain ti Kristu le ginye giribay lagumu Adam. Aba sifiri ligia le ichugubay ibagari. Furumye ibihi wamuti ibagari le ubo waguna. Lari ginye. Aba me bibihini ibagari le lan na sielu. Le meha furumye ti wugiri le adigubay lau muha. Ubo waguna meha. Libiema wugiri le wabune me Jesu Kristu sieluna. Sungrige ubo wagu itara linya hagubu kei lugubu adan le adigubay lau muha. Sun lanigu Kristu habihu bahagubu kei lugubu Kristu le sieluna bay. wagubu gueto libe lugubu ada le lanna ubo gama lumun la chiller babeyu lumbi bihi amu luyeri ugubu libe lugubu Kristu le lanina cielo le naninya gubaini duhanyo lagu sinyala hebelu no grigia lau hagubu le ubo gona lidon la ruha bungiu cielo lugundu kate le goveda dibai sinyati gabara la lida flasu lenye lubai uwa la oweni busent na luha subu diruni kate le meha aramu da guave mama sun lanigu Kristu lun howe gubala hasan sira waguba sungube lida mulusu oura lida aba lefegechun luma lamurdun agu dame le lagan buni watumala le fidu timviruba fidu aba mehasa nun lanigu Kristu ha hilanya banyalun mowe digriya nyala aba mehasan sira wagun ha mowe ginya banya lida meme oura ligie wagubu lewa wagubu ile gayarabe la nyaladu la sansira guba lidun aba luguyeri le sinyabe la nyaladu wagubu le gomida dibai la sansira guba lidun le mowida dibai dame le sansi guali wagubu le gomida dibai lidun le mowida dibai aba meti lagun flerun le buruwa nyubeti la lerenu bongiu
2: ulula aganye mili lubafu oweni oweni agenye bukofu luba ganye li agenye lidi lagu
0: figo limira gulle bay oweni ani lurudu lubafu bay figo thank you wanya lo bungi luago la gani ragduni walida sumburi kate ile la lubafu wa bode me Jesu Kristu lige lubai tini duhenyo hisnya tinya nu itara meme kuma dereg da gulida hafinye mere dera gunga ligi ya huwadi gimari sunwa da gawon guwai na regulida luwadi gimari wabure me lugundu subudi humuti luago mama la luago nikata hadigay wadagmanu le hadigwe lida aba luma wabureme Jesu Kristu.
1: 1 Corintios, capítulo 16.
0: Luago londarun sensu hon wadugenyo luegi Jesu Kristu hagudeme banyayagta Jerusalén. Adiga humay kei narufu dahani tida sun ligilisi lobo wagu galasie. Sagdimasu lunti ladire irun kada aba hidange murusun lidange le laganyi rubai. Aba me la reidu ni lun dame la nachulirun, merede dun me ondara kwa sensu. Dame ti le nachulirun, nona habanya grigi ha hanua dirubanya uburugu Jerusalén. Aba me nichugun gara da hon lun hanigni sensu le hondara gubay hon waduhanyu ha nyeinbanya. Ahen ginya lun ti lubay nidin houdi banoma. Lida nuwe yesu, nasigiruba loba wa uginye Macedonia lun nerederu fiu weyu nyein. Nachiliru ba lubaiti uburgu Korintu laigi. Hafuga neredeiragun huma fiu da. O nasigiru ni la sun lidani huya nye. Gayara baiti hideragunina lidano weyesu leme nyihi lumuti nidi larigi nebeluha humo. Mabusa erunti na chiligu erigina arihan. Busent na neredeiragun fiu da huma ahen buse wabureme. Nerederu baja uburgu Efesu dari lueyuri Pentecostesu. Lugundu dara libena nuba luneseri bidun lun Jesu Kristu ja. Lausun anyahin la saragu misi nyeti hon. Ahen achilera Timoteu, haucha huma lun gunda la haganagua. Lugundu luwadigi marinya luagu wabure me Jesu Kristu keisi au. Managa humai kei nikata, dame le gumula li lidani huma. Hidera gweime lugayara la lagiri budun numu, lau aba ugunda ni tida lanigi. Nagura bahanyin ja Efesu, hausun hibiri waduhanyu luegi Jesu Kristu halumba ya hayabi uwara luma. Ayumura watna yebe lun Apolosu, lun lidi hama hibiri waduhanyu arihan, mahati lidi ngueto, kama lumu lidi badame le gayara la. Agagu duanyu meme huma, deregu dagu lida hafinye, agaburi da huma kei ugerinya ha awanse rubanya lida inarani heri hugieme. Sun kate le hadigubai, adiga humai lau insi habuni. Niduhenyu, subudi humuti luago esu tefanasi la hama sun tila na luba, furumiye banya lobu wa guakaya, igiru tinya binadi hagaburi lun heresi biruni Kristu. Luago ginye derege guanya la hongua lun heseri bidun hon waduhenyu lida afinyani. Busenti na lubaiti lu ginye hicha agun hongua hon, luma hon sun ha ide habanya, nadagi men hagia. Gunda tina lau hayabin esu tefanasi, foru tunatu luma akaiku nyahu. Ladiga ruha mutile mega hasi nyerubai sun huguya ichiga nun. ruhanya guraso nun ani afinya tina luagu hanegu balaginya guraso hamagien luagu hadimuri ha hun nuagu lunti hetengi unibungu hawagu gorigia itaratinya mabu igahanya tila na ligili siburito lobo agubon asia hun mabu igahanya gini akila tuma purisika hama sunha ondara gubanya habinye hun kaisi afinya tina luagu kristu mabu igahanya sun iduha nyuha jarafa banya hun busugwa huma hungwa lau achuru ni le sanduti au pablo nona hanye mabu igo le hun le naburi habai lau nuhabu luma ni letina le misi habuti lungwa bule mhesu kristu reide ila labu gen linya ragun bungi giribu bafurese ubo wagun wabureme binilo wabune mhesu kristu ona hanumuti nisi habu lida hesu kristu hun sunhuguya itarala.
6: Tibie maligara da Paulo, hon Corintuna, capítulo Aba.
0: Au Paulo, lani Jesu Cristo apostolo, lau lugunda bungio, au luma Timoteo, naburha nyugara da tohun, huguya letila na beiligilisi, tohuguru gubo Corintu. Luma hon sunha lani gubungio ha, lobo agubanya akaya. Recibi huma biniruni luma darangilo, luma ge waguchi bungio, luma ge wabureme Jesu Cristo. Alawa ho wala bungio le lugu chibai wabureme Jesu Cristo. Lige wagu chibai le kudemi habubai won. Ani aransi nyo linya lunlichu gugurasu won suwa da. Ruti ginye digida gung won lida sun wasukriru. Lunginye gayara la wafurende iru ida luba la gayara la. Wichu gung digida gung hon amu ha asufriru banya. Lida meme luwuyeri igabiri le lichu gubai won. Lugundu itara kei luwenri wasufriru lagu liri Cristo. Itara linya ginye veresi birun aba onwebu digedagu lumagi. Ahin lubai ti sufri wabai, la susere dumbe itara, lungu gayara la heresi birun digedagu luma asal baruni. Ahin ginye ti resibi wabai digedagu, lungu ginye heresi biruba la, digedagu lungu gayara la hawanduni asufri runi le wasigirubai. Hemeni gitiwa lagu hasigira meme bala derebu gunyo lida hafinye, lausun weiri la hasufri run. Eresi birubaginye digedagu lumagien bungio. Niduhanyo, pusenti walun hasubu dirun lagu saragu leren guga le wasufri rubai lobu wagu asia. Dereti ucha waguni ligia. Darie belun mere di wala lun wawanduni laurugu wayara. Harita guatiwa yebe lagu wowe gubala. Sandigu watiwa yebe wongu wakai grigi ha siadi wanya lun howe. Gama lumu arufu da hatilira won. Lun wemeni gidu lagu bungio le kabafube lun lasara gidu ninya hilanya. Mama lungwa wogu wala wemenigida. Sefu lumuti wa bungio, ani le sefu na meme badiva lida ge dencho lana oweni. Ani ruwa mali wemenigi luagu. Luagu le sefu na meme badiva la. Aha wahidara wa lau hafuri idu wa wagu. Ani aha nya afuri ida sarago grigi wa wagu lu bungio. Sarago banyechugu tine tengiruni lu bungio, luagu fulese ilani wa lau edievese ile veresi birubai lumagi. Ani yaba kate ilebuna wanangu wongwa. Tadimuri hawanigi won luagu lubuidu ligabri wabagalidu. Hagana guatima. Luagu waibugun lau unabuguni luma furangu. Le lichu kubaibungi won lau lareini. Mama lau lichu wao. Lidan le waburi habai hun tida wagarada. Uwati ni kata ramu da guati nyen. Le hasi nyeru aliha o gunfaranda. Ani agura batina gunfaranda hubai la sun suina gubai. Sun le masu bai gun faranda humani, lungwa gia la lebu na hanangu hungwa. Itara kei huguya bala lebu na wanangu wongwa, lida meweyu le lagiri buda gile Jesu Kristu ubo wabun. Kei simeha choru nubali lira, harita guatina yebe nidi arihon furumi, lung heresi biru abini runi lau bisida nanu bia weyasu. Harita guatina yebe na chila agun arihon lida nweyesu Macedonio. Dan hamugati le nagiri budun, aba ya hamuga na chila agun arihun. Itara ni hamuga gayara la itara gunina lun nasikiru ni nuweye sun hudeon. Madigo numuti itara. Lau funagie lofu dagun wadiga ikate. Masami narun numuti funasa akei lubudu budale meha narinya gubai hun luago nadigo bai la kate le. Harita guatunsa luago itara ninya la kei lirahuni ubou ha arinya gubanya aba kate ani magunfuli rutia lau hereru. Gefen tibungi ulago marinha guwama abakate hun lao biasamina. Aha luma ua. Ladiga Jesu Cristo leliru bungio lememe wapulichi ya boihun, au silubanu luma timoteo, mama aha luma ua, larinya gubai, sun wada la degni le larinya gubai, lina kristu la gunflira sun le frama se lubai bungiu hon lanigu, lige lebu bai wariangu itara la, dan la le walawahani lueirigu bungiu lida liri Jesu Kristu. Bungu ya digu bay lung direk dagu wama lida wafinya lagu Jesu Kristu.
7: Estás escuchando Fe Lo Bíblica, la Biblia en español, inglés, garífuna y quechí.